ಆಗಚ ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ಮೇಘ್ಯಾಗ ಮೇಘ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ.